ಸರ್ವಸನಕಾರ ಲಕ್ಷ್ಮೀ ಕಣಿತುಡೆ ದರ್ಬಾರ ಸರ್ದೇವತೆ ನಮಸ್ಕಾರ ದೂರ ನಾನು ಗುರುಗೋವಿ ಶ್ರೀ ಪುರು ಅವತಾರ ಜನ್ಮ ಜ್ಯೋತಿ ಬಿರಾದ್ರಿ ಶ್ರೀ ಅಪ್ಪ ಸತ್ ಕಣಕೇ